ಗಿಡದ ಥ್ಯಾಂಕ್ ಯು ನಿಂತ ಗಿಡದಿ ಶವ ತತ್ತ ಗಿಡ ತಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ